ಉಜಾಡ ಆಶ್ರಮ ಉರೇ ಕಾನನಿ, ಕೋಠೆ ಸೀತಾ ಜನಕ ನಂದಿನಿ. ಉಜಾಡ ಆಶ್ರಮ ಉರೇ ಕಾನನಿ, ಕೋಠೆ ಸೀತಾ ಜನಕ ನಂದಿನಿ. ಸಾಂಗ ಕದಂಬ ಬಗುನಿ ಸತ್ವರ, ದಿಸತೆ ಕಾತಿ ನದಿ ತಟಾವರ. ಕರಿ ಕಮಂಡಲು ಕಲಶ ಕಟೀವರ, ಹರಿಮಧ್ಯಾತಿ ಮಂದ ಗಾಮಿನಿ. ಕೋಠೆ ಸೀತಾ ಜನಕ ನಂದಿನಿ. ಸಾಂಗ ಅಶೋಕ, ಸಾಂಗ ಅಶೋಕ, ಅಶೋಕ ನಾಶಕ, ಕುಠೆ ಶುಭಾಂಗಿ ಕ್ಷಮಾ ಕನ್ಯಕ. ಕಂಪಿತ ಕಾತವ ಪಲ್ಲವ ಶಾಖ, ಅಶುಭ ಕಾಹಿಕಾ ತುಜಿಯಾ ಸ್ವಪ್ನಿ. ಕೋಠೆ ಸೀತಾ ಜನಕ ನಂದಿನಿ. ಕುಠೆ ಚಂದನ ಗೌರಾಂಗೀತಿ ಕುನ್ನಲತೆ ತಿ ಕೋಠೆ ಸುದತಿ. ಕೋಠೆ ಆಮ್ರಾ ವಿನಯವತೀತಿ, ಶಹಾರತಾಕ ವಾರ್ಯಾ ವಾಚುನಿ. ಕೋಠೆ ಸೀತಾ ಜನಕ ನಂದಿನಿ. ಘಾತ ಘಟೀಕಾ ಪುನಃ ಪಾತಲಿ, ಘಾತ ಘಟೀಕಾ ಪುನಃ ಪಾತಲಿ. ಸೀತೆ ಸೀತೆ ಸಖೆ ಮೈಥಿಲಿ, ಹಾಕ ಕಾಯತು ನಾಹಿ ಐಕಿಲಿ. ಏಯ್ ಶ್ರೇಚ ಬಸು ಆಸನಿ, ಕೋಠೆ ಸೀತಾ ಜನಕ ನಂದಿನಿ. ಪಹಾ ಲಕ್ಷ್ಮಣ, ಪಹಾ ಲಕ್ಷ್ಮಣ, ದಿಸತಿ ಡೋಳೆ ಪ್ರಿಯೇ ತೇಚತೆ ವಿಶಾಲ ಭೋಳೆ. ಮೃಗ ಶಾವಕ ಹೇ ತಿತೆ ಕೋವಳೆ, ಕಾ ಯಾಚಾಹಿ ನೀರ ಲೋಚನಿ. ಕೋಠೆ ಸೀತಾ ಜನಕ ನಂದಿನಿ. ಅಬೋಲ ಧಾಲೆ ವಾರೆ ಪಕ್ಷಿ, ಅಬೋಲ ಧಾಲೆ ವಾರೆ ಪಕ್ಷಿ. ಹರಿಲಿ ಕಾಕುಣಿ ಮಮ ಕಮಲಾಕ್ಷಿ, ಕಾ ರಾಕ್ಷಸ ಕುಣಿ ತಿದಲಾ ಭಕ್ಷಿ. ಶತಜನ್ಮಾಸೆ ವೈರ ಸಾಧುನಿ, ಕೋಠೆ ಸೀತಾ ಜನಕ ನಂದಿನಿ. ಪುನಶ್ಚ ವಿಜಯೀ ದೈವ ಏಕದ, ಪುನಶ್ಚ ವಿಜಯೀ ದೈವ ಏಕದ. ಘಾತ ವರ ಆಘಾತ ಆಪದ, ನಿಷ್ಪ್ರಭ ಅವಘಿ ಶೌರ್ಯ ಸಂಪದ. ದಾಯಿ ಬಾಂಧವ ಪುರ ಪರತುರಿ, ಕೋಠೆ ಸೀತಾ ಜನಕ ನಂದಿನಿ. ಕಾಯ ಭೋಗಣೆ ಆತ ಉರಲೆ, ಕಾಯ ಭೋಗಣೆ ಆತ ಉರಲೆ. ಚಾರ ದಿಸಾಂತೆ ಚರಿತ್ರ ಸರಲೆ, ಹೇ ದುಃಖಾಂತೆ ಸಾಗರ ಭರಲೆ. ಯಾತ ಜಾವುದೇ ರಾಮ ವಾಹುನಿ, ಕೋಠೆ ಸೀತಾ ಜನಕ ನಂದಿನಿ. ಉಜಾಡ ಆಶ್ರಮ ಉರೇ ಕಾನನಿ, ಕೋಠೆ ಸೀತಾ ಜನಕ ನಂದಿನಿ.